ಸಾರಿ ಬನ್ನಿ ಸಾರೆ ಸಾರಿ ನಾ ಚುರಿದೆ ಇಲ್ಲಕ್ಕಿ ಲೈದು ಬಲಾಜಿ ಗೋರೆ ಹರಿಯಾಲು ಹರಿಯಾಲು ಸಾರಿ ನಾ ಚುರಿದೆ ಸಾರಿ ಬನ್ನಿ ಸಾರೆ ಇಲ್ಲ.